0: ಸ್ವಾಮೀನೇ ಶುವತ ಹತ್ಯೆ ಬುಬ್ಬುವ ನೈರೋರ ಹಾಯಂತಾರ ಹತ್ಯಾಗಿನ್ನ ಬೆಳೆಗೆ ನಿಯಂತ ಹರಿನ ಹುಣೆಯಂಗೆ ಯೋನ ರಟ್ಟಿಗೆ ಬೈಂದಾರ ನಂಗ ನಾ ಬುಂಡೇ ಕಿರಿನ್ ಬೇಗ ಯೋ ಅಂತಾನು ಅವನ ಹುಣ ನಿಮ್ಮವರು ಹಾಕಿ ಇರುಯ್ಯ ಮೇನ್ ಅವನು ನೂರುವ ತರ ರಾಯ ನಬೇರ ದಿರಿರಿ ಕೇ ಸಿನ ತವರಪ್ಪಾಯಿ ಕಿರಿನ್ ಬೇಗ ನಿಕ್ಕಂದೇನು ಇಯ್ಯತ ನೈರೋಯ್ಯ ಮೇನ್ ಕಸ್ಕಿ ಯೋನ್ ಬೆವ್ಯೋನ್ ಮೇನ್ ಕೇನ್ ಕಸ್ಸಿನಿ ಮಹನ್ ನರುವ ಕೇನ್ ತಯ್ಯನ್ ನೋ ಅರಿಯಾನ ಹೊನ ಕೈಮೋರ ಗೇ ಇದಹಾನಿ ಮೇಗ ಅರಬಿಗೆ ಮೆರವಾದಿರಿ ತಹಮಾನನು ಇಬುಕಿನ್ ಕತಿಮೆ ತ್ವಾನ್ ಇಸಗಿನ್ ನರಬಿಗೆ ಮೇ ಅರ ಮೆರವ
1: ಇವು ಸಿನಿ ಮೊಂತೆ ಪೆನ್ ತಾಯಿ ಇಕೈಸಗರಡಿಕಿನ್ ಮೇಂಗಾವು ಹೂಕನ ತೆಕೈಂಗಾಪು ಈರೇ ಪೈನ್ನ ಮರಕಿ ತರರುವಾಗಿನ್ ಮೇಂಗಾವು ಒಂದೌವನ ಒಯಿಂಡಿಕಿಯಾವು ಆಕಿನಾಕಿವು ಅಂತೈ ಮೈ ಇಕೆನ್ ನಪ್ಯಾರ ಎರಿಗಿ ಬದೌವನ್ನ ನಪ್ಯ ಒಯಿನ್ ಮೇಮಾರ ಕಕತೊಂಗನ್ನನು ಉಂಕನೈತೇಮ್ಯತುವ ತರರುವಾಗಿನ ಅರಬಿಗೆ ನೆರವರಿರಿ ಚಕೌಮನನು ಇಪುಕಿನ್ ಕತೇಮ್ಯತುವಾನ್ ಇಸಕಿನ್ ನರಪಿಗೆ ಮೇ ಅರ ನೆರವು
2: ಒಂದಿಗೆ ಬದ ಸಬ್ಬೋ ಐಸಕಿನ್ ತರವತೇನೆ ನನ್ನ ಮೆಪಿಯಸು ಅವನ ಕತೇಮ್ಯತುವ ತಮೇರುವಾನ ತೈ ತಪಾರ ದೈತನ ಕಮ್ಮಕುಲಿ ಮೌರಿನ ಕಿರಿಪೆಸರಿ ತೇಮ್ಯತುವ ಅಂತ ತೌರೋಯಿನ ಪೋಕಿನ್ ಕಮಿ ನಮ್ಮಿಯವನ ಕರಿಕಿರಾಗೆ ದಿಕ್ಕಿ ಯೋ ಅಂತ ಕೈಸಕಿ ತರಿಬೋನಿ ರಂಕೈ ಜನಂಪ ಐ ಶಿವ ಒಬ್ಬ ತಿಪ್ಪಿಮೆತ್ತವನ ನವಂತ ಮಕುರಿ ಕೇನ್ ದೈತಗೆ ನಕೊಂದರ ಫೇಸ್ಬುಕ್ ಪೇಜ್ ಐ ಮೆವರಿನ ಕಿರಿಪೆಸ್ ಅರಬಿಗೆ ಮೆರವರೆ ಡೈ ಚಕವನನು ಇಬ್ಬುಕಿನ್ ಕತಿಮೆತ್ತವಾನಿ ಸಕಿನ್ ಅರಬಿಗೆ ಮೇ ಅರ ಮೆರವು
3: ಮೆವರಿ ಅರವರವಯ್ಯ ಐ ಮಕುರಿಂತ ಮೋದನ ಈಗ ಅಬುದ ತಹಾನ್ ಮೇಯಂಗೆ ನಿಕೋಯ್ ಗಿರಿನ್ ಬ್ಯಾಕ್ ಬುಗಿನ ಮೀರೊಂಗರು ಒಯ್ಯ ತಕಾರಿ ಪಿರಿಪೆ ಎಕೊನಾನ್ ಡಿಕೋಯ್ ಗಿರಿನ್ ಬ್ಯಾಕ್ ಇದೆ ನಾನು ಕಾವ ಹಾಗೆ ಯಾಗಿರೋ ಒಯ್ಯ ಎರಕಾನಿ ಗಿರಿನ್ ಬ್ಯಾಕ್ ಒವಾಂಗ ಎರಕಾಂಡಿಗು ಮೇಯಂಗೆ ನಾನು ಪೇರ ಅಯ್ಯ ಕೊನಾನಿ ಕರುವರು ಮಕುರಿನ ಕನ ಯೈ ತಗುರುವಾಗಿ ನಕೊಂತವಾನ ಐ ಬುಗಿನ್ ಡಿಕೋನಿ ಗಿರಿನ್ ಬ್ಯಾಕ್ ಐಗಾಯ ಮಕುರಿ ಬುಗಿನ್ ಕಬ್ಬುಸುರವಾನರ ಮಕುರಿ ಕತಿಮೆತ್ವ ಕಿರಿಪೆಸ್ತ ಬುಪ್ಪುತು ಕರಿಗಿರಾಗಿ ಐಕಾಯ ಎರಡನೇ ಪೋತಕಾಗಿ ನಿಂತು ಪೋತಾಗಿನ ಮಕುರಿ ಆಯ್ತು ಮೇಲಾಟಿ ನಾನು ಮಾನ ಅಯ್ಯ ಅಪ್ಸಿನ್ ತರ ವಾಂಚೋತ ಪಣಿನ್ ಅವನ ಮನೆ ನಟ್ ನಿಮಗೆ ಅವತ್ತೇ ನ್ಯೂಜಿಲೆಂಡ್.